ಬರ್ತ್ಡೇ ಕೇಕ್ ಅಪ್ಪನ್ ಹದನ್ನೇ ಏನಾರು ಮಿನೋದಿಗೆ ಹತ್ತಿನ ಉಪಾಂತಿನ ಅಮ್ಮಾಯ್ ತಾತಾಯ್ ಅತ್ತಮ್ಮಾಯ್ ಹ್ಯಾಮೋಮ ಸುಬಂದಿನೇಟ ಸರಿ ಎಕ್ಕರನವ ಸುಬ ಉಪಾಂತಿನ ಕ್ವೇವಾ ದೋಣಿ ಮೆನಿಕ ಇಲಂಗಟ ಕೌದ ಮೇ ಉಪಾಂತಿನ ಸಮರಾನ್ನೆ ಎಯಾಗೆ ಅನಿತ್ ಆಚಿ ಅಮ್ಮಗೆ ಅದ ಉಪಾಂತಿನ ಕೌದ ಬಲಮು ಮೇ ಆಚಿ ಅಮ್ಮ ರಾಂದಿ ವೀರಕೋನ್ ಆಚಿ ಅಮ್ಮಟ ತೆರುವಾನ್ ಸರನಾಯ್ ಕೇಳ ಉಪಾಂತಿನೇಟ ಆಸರಿ ಎಕತು ಕರಾನ್ನೇ ಲಿಸನ್ ದಿ ಚಾಯರತ್ನ ಚೋಟಿ ದೋಣಿ ಆಮೆ ಇರಿತ ಪೆಂಚಿ ಕೇಳ ದಾಲ ತೇನವ ಅನೇ ಅಪೆ ಪೆಂಚಿ ಮೆನಿಕನೆ ಹಾ ಹಾ ಪೆಂಚಿ ಮೆನಿಕ ಅಪೆ ಹೆನಂಗ ಆಚಿ ಅಮ್ಮಟ ಸುಬ ಉಪಾಂದಿನೇಟ ಆಸರಿ ಎಕತು ಕರಮು ಆದರೆ ಹೊಂದೆ ತವ ಕೌದ ಕ್ಯಾಗಲ್ ಸ್ವರ್ಣ ಜಯಂತಿ ಬಾಲಿಕಾ ವಿದ್ಯಾಲಯ ಮಲ್ಕಿ ಸಂದರೇಖಾ ಅದ ಸಮರಣವ ಪಹಲ ಸನಿ ಉಪಾಂದಿನ ಉಪಾಂದಿನೇಟ ಜಯ ವೇವಾ

0: ಆಗಲ ಗ್ರೀನ್ ಸೂಪರ್ ಶಾಖ ಮಾತಲೆ ಅತುರುಗಿರಿಯ ಮುಲ್ಲೇರಿಯಾವ ನಾರಮ್ಮಲ ಗನೆ ಮುಲ್ಲ ಕಾಂಪೋಲ ಕಸಾಗಲ ಸಮೂಹ ವ್ಯಾಪಾರಿ ವೆತೆನ್
1: ಮೆಲ್ವಾ ಬಾಕ್ಸ್ ಬಾರ್ ವಲ ನಮ ಗಣಕನ ಮಿಮ್ಮ ಗಹಲ ತಿಯನ ನಿಸಾ ವಿಶ್ವಾಸೇನ್ ಗನ್ನ ಪುಲುವ ರವಟ್ಟನ್ನದ್ ಬೆ
2: ಮೆಲ್ವಾ ಏಕ ಲಂಕಾವೆ ಏಕ
3: ಲಂಕಂಬ ಬಿವೈಡಿ ಪ್ರದರ್ಶನಾಗಾರೇಟ ಪಿವಿಸ ರಾಜ್ಯ ಸೇವಕ ಒಬೇ ಬಿವೈಡಿ ವಾಹನೆ ಆದಮ ವೇನ್ ಕರವಾ ಗನ್ನ ವೆಡಿ ವಿಸ್ತರ ಸದಹಾ ಬಿಂದುವೈ ಏಕೈ ಏಕೈ ದೇಕೈ ಏಕ ಸೇವಿಸಿ ಪಹೈ ಏಕ ಸೇವಿಸಿ ಪಹಾ ಮದನ್ನ
4: ಹೆಮ ದೇಯಕ್ಮ ಹೊಂದಮ ಕ್ವಾಲಿಟಿ ಏಕೆನ್ ಗನ್ನ ಕೀಲ್ಸ್ ನಿಷ್ಪಾದನೆ ತಿಯನವ ಶಾಪಿಂಗ್ ಕರನ್ನ ಗಿಹಿಲ್ಲ ಅಡು ವೆಡಿ ಗನನ್ ಹದಬು ಕಾಲೆ ದನ್ ಇವರೈ
5: ಕೀಲ್ಸ್ ಏಕೆನ್ ಕಾರ್ಟ್ ಏಕಟ ದಕ್ಕ ಗತ್ತ ಒಬಟ ಓನಮದೇ ಅಡುಮಿಲಟ ಹೊಂದಮ ತತ್ವೇನ್ ಕೀಲ್ಸ್ ನಿಷ್ಪಾದನ ವೆತೆನ್
6: ಪ್ರೈಮ್ ಕಲೂರಾ ಅಭಿಮಾನವತ್ ಕಲುತರೆನ್ ಸಿಯಲ್ ಸಪಿರಿ ನಿವಾಸ ಸಮೂಹಯಟ ಒಬತ್ ಏಕತು ವೆನ್ನ ಪ್ರೈಮ್ ಲ್ಯಾಂಡ್ಸ್
7: සදා හරිත විවසායක සීනයට අත්තලක් සදාකාලික ආයෝජනයක්
8: හැපිලි කියන්නකෝ ඔයාලගේ කෑෂ්බැක් කතාව
9: මිලියන 2000ක් දක්වා කෑෂ්බැක් ලබා ගන්න ඔබේ ස්විස්ටෙක් ඇලුමිනියම් කොටේෂන් එකත් 0.76787 WhatsApp කරන්න
10: කවදත් හොඳම තුන පහ කියන්නේ විජය තුන පහම තමයි
11: ඉතුරුම් ගිනුමකට 7%ක් දක්වා ඉහළ පොලියක් ඇතුළු පුදුම හිතෙන වාසිය එක්ක LB Premier Savings. අමතන්න 0.112200 Fitch Ratings A-LKA Outlook Stable ලියාපදිංචි මූල සමාගමකි.
12: ඇසීම අඩුත channel 10ක් සහ AI තාක්ෂණ නියුත් ශ්‍රවණාධාර ලංකාවේ අඩුම මිලට Vision Kia Hearing Solutions. අමතන්න 0.777 76 76 10.

ಹೆಲೆನ್ಪಿಡಿ ಹಿರಾಣಿ ಅಕ್ಕ ಕಾಯ್ಕಲ ಹರಿ ಕೋಮ ಹರಿ ಅವರದ್ದೇ ಅನಿವರ್ಸರಿ ದವಸೆ ಸಹಿನ ಗತ್ತಲು ಹ್ಯಾಪಿ ಅನಿವರ್ಸರಿ ಕೇಳಕ್ಕೆಯನ್ನು ಹೆಬೈ ಮಮ್ಮ ಮತಾಕರಣ ಅಂತ ಹಾಗೆನೆ ಹಿಟಿಯಾಲು ಹಂಗ ಆದ್ರೆ ನೀ ತಿಂಗ್ ಹರದ ಆದ್ರೆ ಮಗ ಹಿರಾಣಿ ಅಕ್ಕ ವೈ ಹಸ್ಬೆಂಡ್ ನುಪಾಲಿ ವೈ ದಿನೇತ್ ನೆತುಮಿನ ದಿಲಿನಿ ಮಾಧವಿ ಮೇ ಕಟ್ಟಿಯ ಮೇಘತು ಕರೆಗಾನ್ ಕೇಳಕ್ಕೆ ಈಗ ಅವಟ ಅಪಿ ಟೈಟಾನಿಕ್ ಸಲೋನಿಕೆ ತುಷಾರಯ್ಯ ಕಣ್ಣಂತೋಟ ಬೇಕರಿ ರಸಿಕಯ್ಯ ಒಕ್ಕುಮ ಲವಮಾಯಿ ಮಾಲ್ ದಿವಸಲ ಸಂಗೀತ್ ಮಲ್ಲಿ ಹಮೂಮ ಲವ್ ಮೇಘತು ಕರೆಗಾನ್ ಕೇಳಕ್ಕೇನೋ ಒಕ್ಕೋ ಮಾದರಂಗ್ ಎಗತು ಕರೆಗಾನ್ ಥ್ಯಾಂಕ್ ಯು ಮತ್ತು ಕಾಲ್ ಕಲಾರೆ ಹರದ ಹೈ ಹೈ ಭಾಷೆ ಅಕ್ಕ ಪನಾಗುಡ ಸಂಜೀವಗೆ ಮೆಸೇಜ್ ಗೆ ಈ ಅಪೇ ರೇಡಿಯೋ ಈಗ ಕ್ಯಾಡುರಾನೇ ಅನೇ ಉದಯ ಗೆಲ್ ಹದಾಗಿನ ಅವಲ ಅನೇ ಬಸ್ಸಿನಲು ಜಗತ್ ಸಿಲ್ವಾ ಈಗ ಅವಟ ಸಂಜೀವ ಮೇ ಕೋಟ ಮಾದರಿ ಈಗ ತಕ್ಕಿಟಗಾನ ಅಪೇ ಬೊಸಾಟಾಯಿ ಸಿಲ್ವಾಟಾಯಿ ಉಮ್ಮ ದೇಖಾಕ್ ದೆನ್ನ ಕೇಳಕೇನು ಬಲಾನ ಮೇದನ ರಂಡು ಕರಾಯಿ ಹೋದೇ ಪಲವೇನಿ ಏಕ ಮಾಟ ದೇವಿನಿ ಏಕ ಮಾಟಕಗ ರಂಡು ಕರಾಯಿ ಹರದ ಒಯಾ ತಮೈ ಬೇರನ್ನೋನಿ ಮೆದ್ದೆಯಿಂದಲ ದೇವನಿಯಗಿಟ್ಟು ತಮೇ ರಂಡು ಕಿರಣವಾಗಿ ಅನ್ನೇ ಒಕ್ಕುಮ ಮಾತ್ರ ನಾವಲ್ಟ ಎಲ್ಲ ಸೊಕ್ಕುಮಲ್ಲ ತಾದರಂಗೆಗೆ ತುಕಿರಗಾನು ಈಗಾವಟ ಹಾಯ್ ಭಾಷೆ ಅಕ್ಕ ಸುಜಿತಾ ದಿಸ್ನ ಈಗಾವಟ ಉದುಲ ಕಾಂತಿ ಪ್ರಿಯಾಂತಿ ಲಲಿತಾ ಸುಜೀವ ಮೇ ಕಟ್ಟಿಯ ಮೇಗ ತುಕಿರಗಾನು ಕೆಲಕಿನೋ ಉಮ್ಮೈಕಕ್ಕು ತೋನೀಲು ಮೇ ಗೊಲಾಂಟು ಮೈತಾನ್ನಿ ಮೆಗ್ಗಲು ಮೆಸೇಜ್ ಕೇವಾನಿ ಮಾಟೆ ಗಾಳಿಯಿಂದಲ ಮ್ಯಾಟ್ಸ್ ಕ್ಲೋತ್ ಇನ್ನಕ್ಕೆ ನಾದ್ರೆ ನೊಕ್ಕು ಮಿಗತು ಕರೆಗಾನ ಜಾಯುಮೇವಾ ಅಪಿ ಅಮ್ಮ ಫೇಸ್ಬುಕ್ ಈಗ ಪ್ಯಾತರು ಕೂಡ ವೆಲಾವಿಕ ಹಿಂಗ್ ಕಮೆಂಟ್ಸ್ ಮಾತಾಕಲೇನೆ ಥೇದ ಏನಂ ಕೋಪಿ ಪಿರೆನ್ನು ಮದಾನ ಕೋಬಲ ನಮ್ಮ ಹಂಗಾಗೆ ಇನ್ನಪ್ಪ ಸಹ ಇನ್ನು ಕಟ್ಟಿ ಸುಸಂತಿ ಅನೇ ಭಾಷೆ ಅಪಿ ನಂಗ್ ವೆಡ ನೀ ಸಮೀರ ಮಲ್ಲಿ ಅಪಿಟೆ ಕಿಸಿಮ ಉದಾವಿನ ಗೇಮ್ ಗಗ ಇನ್ನವಾಲು ಏ ಆಟಿ ಕಿಯನ್ನಕು ಅಪಿ ಮಹನ ಅಂದುಂಗಲ ನೋಲ್ಟಿಕ ಕಪಲ ಉದಾವಕರನ್ನ ಕೇಳ ಏ ಹೊರ ಗೆಡಿಯಾ ಸುದ್ದುಮಾತ್ಯಾ ಅಕ್ಕಿಲಟು ದೌಕರನ್ನ ಪಾನ ಅನ್ನವಲನ್ನ ದಂಕೊಲ್ಲ ಗಿನಿ ಕಸ್ಯವಾಗಿ ವೆಡಕರನ್ನ ಅಂದ ಕೇಳ ಆಟ ಚೂಟಿವತ್ ಮಹನ್ಸಿ ಅದ್ದಾನೆನ್ನ ಬಾಯ್ ವೆನ್ನ ಪಾ ಕತುರಾರಿಗಿನಿ ಹಿಮಿಂಗ್ ಹಿಮಿಂಗ್ ಕಪನ್ ಹರದ ಕೊಲ್ಲ ವೆಡಕಿರಣ ನಂಗ್ ರಿಪ್ಲೈ ಮೆಸೇಜ್ ಕಾ ಕಮೆಂಟ್ ಕಾ ದಾನ್ ಹೋದೇ ಈಗಾವಟು ಮೇನು ಹಂಬಂತೊಟ ತೇನಂಗ್ ದವಸಟ ಹತ್ತರಕ್ವ ತೋನಿ ಹೆಬೈ ಹೊಂದೋ ಟಿಂಗುರು ದಾಲ ಕೇಳ ಕೇಳೋ ಜಿಂಜ ಬಿಯರ್ ಗಾಂಟು ಮಿಂಗುರು ತಿಬ್ಬತ್ ಮರು ದಮ್ಮಿಕಾ ಕಲು ಆರಚ್ಚಿ ಅನೇ ಮಣ್ಣಂತ ಬೊಣ್ಣಿ ಕೆಮತಿ ನೇನೆ ಕೇಳಿಕೇನೋ ಮಂಕ ಮಂಗಿತ ನೇ ಕಮೆಂಟ್ ಕೇವ ಕಲಿನೋ ಕುಮಾರಿ ಫೇಸ್ಬುಕ್ ಗೆ ಮಿನಿಮಿ ಕಟ್ಟಿಯವ ಆದ್ರೆ ಮತಕರ ನೋಡಿ ನಿರಂಜಲಿ ನದೇಖ ಚಂದ್ರಾಮಯ್ಯ ಮಾಲಿನಿ ಬಿಯಾಂಕಾ ಪ್ರೇಮತಿಲಕ ಚಮ್ಮಿನಿ ರೋಷ ಪ್ರದೀಪ್ ಕುಮಾರ್ ಸ್ವರ್ಣ ಹೇರ ದಮ್ಮಿಕಾ ಹೇವ ವಿತಾರಣ ನಿಮ್ಮ ಮಿಹಿರು ಭಂಡಾರ ಕಮಲಿ ಸಿಲ್ವ ಹಂಸನ ತಿವಾಂಕ ನಿಲೋ ವಿಕ್ರಮಸಿಂಹ ಶಿರಾನಿ ಸಂದಮಾಲೆ ಈಗಾವಟ ಅಕ್ಷ ಮರಿಯಂ ಚೋಟಿ ಚೋಟಿ ಅನಿಲ್ ಕುಮಾರ್ ನಿಪುಣಿ ಅಹಿಂಸಾ ಕುಮಾರಿ ಜಯವರ್ಧನ ಮಧುಶಾನಿ ವೊಂಡಲಂ ಲಸಂತ ಕುಮಾರ ರಸಾಂಕ ಗುಣಶೇಖರ ನಿಮಾಲ್ ನಿಮಾಲ್ ದಯಾನ್ ನಿಮಾಲ್ ಲಕ್ಷಿತೆ ರೋಷನ ದುಮಿತ್ ಪ್ರಸಂಗ ಈಗಾವಟ ಉದಯಂಗಿನ ತುಮಿ ಅಕ್ಕ ಶ್ರೇಯಾನಿ ನದೀಶ ಅನುರುದ್ಧ ಕ್ಯಾಲೋಂ ಇಂದುನಿಲ್ ಅನುಪಮ ವಸಂತ ಫೆರೇರಾ ರಮ್ಯಾ ನಿಲ್ಮಿನಿ ರುಷ್ಕಿ ಅನಿಲಾರ್ ಸುದರ್ಶನ ರಣಸಿಂಹ ನಾಮಲ್ ಟೇಲರ್ಸ್ ಚರಿತ್ ನಾನಯ ಕಾರ ಟೆಕ್ಲ ಜಯ ಕೊರಿ ಡೆನಿಶಾ ಮ ಪಟುನ ನಿಶಾ ಫರ್ನಾಂಡೋ ದಕ್ಷಿಕ ಚಾಮಲಿ ಜಿ ಬಿ ಶಾಂತ ವಸಂತ ಕುಮಾರಿ ಚಮಿಂದು ಗುಣರತ್ನ ನಿಶಾಂತ ರತ್ನಾಯಕ ಮಾನಿಲ್ ಭಂಡಾರ ನೀಲಾಂತ ಅಮಿತ್ ಮಾಲಿನಿ ದಿಸಾ ನಾಯಕ ನಿರೋಷಾ ದೇಲ್ರುಕ್ಷಿ ದಮಿತ್ ದರ್ಶನ ರಮಣಿ ಸುಮೇಧ ದಪನಗೆ ರತ್ನ ಸಿರಿ ಅಪೆ ಪೆತ್ತ ದೀಪಿಕಾ ರಣಿಪುರ ಸುಸಂತಿ ಸುಸಂತಿ ನಿರೋಷಾ ಕ್ರಿಶಾಂತಿ ದಮ್ಮಿ ಬಟ್ಟುಗುಡ ಚಮಿಂದು ಮೋಟರ್ಸ್ ರಶ್ಮಿ ವೀರಸಿಂಗ ಸುರೇಶ್ ರಾಜ್ ರತ್ನ ಕಟ್ಟಿಯಮ್ಮ ಆದರೆ ಹೆಂಗೆ ತುಕ್ರಿಗಾನು ಮಿಸ್ ಸಿಂಧು ಅಹನ್ನ